ಚಂದ್ರಹಾಸರ ಬೋಡ ಮುಖಾಕಾರ ಸಾಳವಾಣಿ ಅಮೃತಾಕಿ ಚಂದ್ರಹಾಸರ ಗೋಡ ಮುಖಾಕಾರ ಸಾಳವಾಣಿ ಅಮೃತಾಕಿ ಪ್ರೇಮ ದೃಷ್ಟಿ ಸುಧಾಮನಾಕಿ ದೇವತೆ.